0: Nampak mati.
1: ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ

ಸ್ವಾಮಿನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದೈತೆ ತವ ಸುಪ್ರಭಾತಂ.

0: சம்பத்மதி.
1: ನಿಜ ಹೇಳ್ಬೇಕಾ?
2: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

सर्वे भवन्तु सुखिनः, सर्वे सन्तु निरामयाः।

दुख भाग भवे। ओम शांति शांति शांति। धन्यवाद।

0: ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಹರ ಘರ್ ಸೂರ್ಯ ಘರ್.
2: ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815352 9999 ಈ ದೂರವಾಣಿಗೆ ಸಂಪರ್ಕ.

0: సాంబద్వని.
1: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ.
4: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
5: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
4: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ,
5: ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ.
4: ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ, ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯ ಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವೀ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1000+ ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ

ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ ಕಮ್ಮನಿಗೆ ಕಾರಣ ಅರಿಯದ ಶುದ್ಧೋದನ ಆಚಾರ್ಯಗೊಂಡನು. ಇದನ್ನರಿತ ಮಹರ್ಷಿ ಸಕಲರನ್ನು ಮುಕ್ತಿಗೊಳಿಸಲು ಭೂಮಿಗೆ ಬಂದಿರುವ ಧರ್ಮದೀಪಕಣ ದರ್ಶನದಿಂದ ಸಂತೋಷವಾಯಿತು ಮತ್ತು ಅಂತಹ ಲೋಕಪೂಜ್ಯ ನೆನೆಸುವ ಈ ಮಹಾದಿವ್ಯ ಜ್ಯೋತಿಯ ಜೀವನ ಮತ್ತು ಸಂದೇಶಗಳ ಅಮೃತವಾಣಿಯನ್ನು ಕೇಳುವ ಅವಕಾಶ ಈ ನನ್ನ ವೃದ್ಧಾಪ್ಯ ಇಲ್ಲದಂತೆ ಮಾಡಿದೆ, ಅದಕ್ಕಾಗಿ ದುಃಖಿಸಿದೆ ಎಂದು ಉತ್ತರಿಸಿದನಂತೆ. ಸಿದ್ಧಾರ್ಥನನ್ನು ಪ್ರಖ್ಯಾತ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂಬುದು ಶುದ್ಧೋದನಿಗೆ ಇದ್ದ ಒಂದೇ ಒಂದು ಮಹತ್ವಾಕಾಂಕ್ಷೆ. ಚಕ್ರವರ್ತಿಗೆ ಬೇಕಾದ ಸರ್ವ ವಿದ್ಯೆಗಳನ್ನು ಸಿದ್ಧಾರ್ಥನಲ್ಲಿ ಮೂಡಿಸಲು ಎಚ್ಚರ ವಹಿಸಿದನು. ಸಿದ್ಧಾರ್ಥನಿಗೆ ಯಾವುದರ ಕೊರತೆಯೂ ಕಾಣದಂತೆ ವ್ಯವಸ್ಥೆ ಮಾಡಲಾಯಿತು. ಚಳಿ, ಬೇಸಿಗೆ ಮತ್ತು ಮಳೆಗಾಲಕ್ಕೂ ಯೋಗ್ಯವಾಗುವಂತೆ 3 ಅರಮನೆಗಳನ್ನು ಒದಗಿಸಲಾಗಿತ್ತು. ಆದರೆ ಅಂತಹ ಭೋಗ ಜೀವನದ ಅನುಭವದಿಂದ ಸಿದ್ಧಾರ್ಥ ಬಹು ದೂರವಿದ್ದ. ಅದಾವುದರ ಅಪೇಕ್ಷೆಯೂ ಅವನಿಗಿರಲಿಲ್ಲ. ಪ್ರಾರಂಭದಿಂದಲೂ ಸಿದ್ಧಾರ್ಥನ ತಾತ್ವಿಕ ಮನೋಭಾವವನ್ನು ಅರಿತ ಶುದ್ಧೋದನ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ. ಹಾಗಾಗಿ 16ನೇ ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವಿ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋದನನ ಅಂತರಾಳದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋದನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29ನೆಯ ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನ ಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧ ಗಯ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು. ಕೊನೆಗೆ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೆವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ.
ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು ಮೂರು ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು ನಾಲ್ಕು ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪಾವಿತ್ರ್ಯತೆ. ನಂತರ ನಾಲ್ಕು ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯೇ ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅವನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ ಮೂರನೆಯದು ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸಜ್ಜೀವನ, ಸತ್ಪ್ರಯತ್ನ, ಸದ್ಧ್ಯಾನ, ಸಚ್ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪೀಠಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತಪೀಠಿಕ, ವಿನಯಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ ಮೂರು ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: हेलो अन्नी मैडम, नेम शेरी मैडम।
1: हेलो।
0: हाँ ओके।

0: ஓகே மேடம், மேடம்
1: ஓகே மேடம், மாடனா
0: ಅದು ಸ್ಪೀಕರ್ ಅಲ್ಲ ಆನ್ ಹಾಕಿರ್ತೀವಲ್ಲ ಮೇಡಮ್, ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಬರುತ್ತೆ.
1: ಇದಾಗಿರುತ್ತೆ.
0: ಹಾಗೆಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು, ಪವರ್ ಇಲ್ಲ ಅಲ್ಲ ಇವಾಗ, ಅದಕ್ಕೆ ಮೇಡಮ್.
1: ಈಗ ಸರಿ ಇದೆಯಾ? ಪವರ್ ಇದೆಯಾ? ತೊಂದರೆ ಇಲ್ವಾ?
0: ಈಗ ಇದೆ ನೋಡೋಣ, ಟ್ರೈ ಮಾಡೋಣ.
1: ಚೆಕ್ ಮಾಡಿದ್ರೆ ಈ ಥರ ವಾಯ್ಸ್ ಸರಿ ಬರ್ತಾ ಇದೆಯಾ ಅಂತ ಮನ್ಸಿಗೆ ಇನ್ನೊಂದು ಚೆಕ್ ಮಾಡ್ಕೊಂಡು
0: ಇರಿ, ಒಂದೇ ಒಂದು ನಿಮಿಷ, ಹೋಗ್ಬಿಟ್ಟು ಬರ್ತೀನಿ.
1: ಪ್ಲೇ ಮಾಡ್ಕೊಡಿ.

0: ಓಕೆ, ಮಾಡೋಣ ಮೇಡಮ್. ಅದು ಸ್ಪೀಕರಲ್ಲಿ ಆನ್ ಹಾಕಿರ್ತೀವಲ್ಲ ಮೇಡಮ್, ಅದಕ್ಕೆ ಸ್ವಲ್ಪ ಡಿಫ್ರೆನ್ಸಾಗಿ ಬರುತ್ತೆ. ಅದು ಸ್ಪೀಕರಲ್ಲಿ ಆನ್ ಹಾಕಿರ್ತೀವಲ್ಲ ಮೇಡಮ್, ಅದಕ್ಕೆ ಸ್ವಲ್ಪ ಡಿಫ್ರೆನ್ಸಾಗಿ ಬರುತ್ತೆ. ಹಾಗೆಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು, ಪವರ್ ಇಲ್ಲ ಅಲ್ಲ ಇವಾಗ. ಓಕೆ, ಮಾಡೋಣ ಮೇಡಮ್.
1: ಓಕೆ ಮೇಡಮ್, ಮಾಡೋಣ. ಓಕೆ ಮೇಡಮ್, ಮಾಡೋಣ. ಓಕೆ ಮೇಡಮ್, ಮಾಡಿ. ಓಕೆ ಮೇಡಮ್, ಮಾಡೋಣ. ಓಕೆ ಮೇಡಮ್, ಮಾಡೋಣ.

0: ಮೇಡಮ್.
1: ಹಾಂ ಹೇಳಿ.
0: ನೋಡೋಣ ಇರಿ ಮೇಡಮ್, ಕ್ಲಿಯರ್ ಇದೆ
1: ಹೌದಾ?
0: ಸ್ವಲ್ಪ ನೋಡೋಣ. ಅಲ್ಲಿ
1: ಹೌದಾ?
0: ಫೋನಿಂದ ಸ್ಪೀಕರ್ ಆನ್ ಮಾಡಿರೋದಲ್ವಾ, ಸ್ವಲ್ಪ
1: ಸ್ಪೀಕರ್ ಆಡ್ ಮಾಡೋಣ ಬೇಡವಾ?
0: ನೀವು ಮಾಡಬೇಡಿ, ಇಲ್ಲಿ ನಾವು ಮಾಡಬೇಕಲ್ಲ, ನಿಮ್ಮ ವಾಯ್ಸ್ ಕೇಳಬೇಕಾದ್ರೆ.
1: ಅಲ್ಲ, ಸ್ಪೀಕರ್ ನಾನು ಆನ್ ಮಾಡೋದು ಬೇಡವಾ? ಇಲ್ಲೇ
0: ಬೇಡ
1: ಅಲ್ಲಿ
0: ಬೇಡ
1: ಇದ್ದರೆ
0: ಮೇಡಮ್,
1: ಸಾಕಾ?
0: ಬೇಡ ಮೇಡಮ್, ಸ್ಪೀಕರ್ ಆನ್ ಮಾಡಿದ್ರೆ ಇನ್ನೂ ಸೌಂಡು ಕ್ಲಿಯರಿಟಿ ಬರಲ್ಲ.
1: ಈಗ ಬೇಕಿದ್ರೆ ಒಂದ್ಸತಿ ಸ್ಪೀಕರ್ ಆಡ್ ಮಾಡ್ತೀನಿ ನೋಡಿ, ಬೇಕಿದ್ರೆ ನಿಮ್ಗೆ
0: ಹಾಂ
1: ಹೇಗೆ
0: ಮಾಡಿ.
1: ಅನ್ಸುತ್ತೆ. ಒಂದ್ಸತಿ ಈಗ ಕೇಳ್ತಿಸ್ತಾ ಇದೆಯಾ?
0: ಈಗ ಕೇಳಿಸ್ತಿದೆ ಮೇಡಮ್, ಜೋರಾಗಿನೇ.
1: ಈಗ ಚೆನ್ನಾಗಿದೆಯಾ ಅಥವಾ ಮೊದಲೇ ಚೆನ್ನಾಗಿತ್ತ?
0: ಈ ಸ್ಪೀಕರ್ ಆನ್ ಅಲ್ಲೇ ಇಡಿ, ನೋಡೋಣ ಕ್ಲಿಯರಿಟಿ ಬರುತ್ತಾ ಇಲ್ಲ.
1: ಅದೇ ಇದೇ ಸರಿ ಇದೆ ಅನ್ಸುತ್ತೆ ನನ್ನ ಪ್ರಕಾರನು.
0: ಹಾಂ ಸರಿ ಮೇಡಮ್, ಓಕೆ, ಅದೇ ಇದೇ ಸರಿ ಇದೆ ಬಿಡಿ.
1: ಇದೆ ಸರಿ ಇದೆ.
0: ಓಕೆ ಮಾಡೋಣ.
1: ಓಕೆ
0: ಸ್ಟಾರ್ಟ್ ಮಾಡೋಣ ಮೇಡಮ್.
1: ಓಕೆ ಮೇಡಮ್.
0: ಪ್ರೀತಿಯ ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ಕಾರ್ಯಕ್ರಮ 12ನೇ ಯೋಗ ದಿನಾಚರಣೆಯ ಕುರಿತು ಪ್ರೀತಿಯ ಕೇಳುಗರಿಗೆಲ್ಲ ತಿಳಿಸಲು ನಮ್ಮ ರೇಡಿಯೋ ಕೇಂದ್ರದಲ್ಲಿ ಹಾಜರಿದ್ದಾರೆ ಡಾಕ್ಟರ್ ನಾಗಪದ್ಮ, ಮೆಡಿಕಲ್ ಆಫೀಸರ್, ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟಲ್, ಮಾಲೂರು, ಕೋಲಾರ ಡಿಸ್ಟ್ರಿಕ್ಟ್ ಕಡೆಯಿಂದ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ಧನ್ಯವಾದಗಳು.
0: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನು ನಮ್ಮ ಪ್ರೀತಿ ಕೇಳುಗರಿಗೆ ತಿಳಿಸ್ಕೊಡ್ಬಹುದೇ?
1: ಖಂಡಿತ. ಮೊದಲನೇದಾಗಿ ಎಲ್ಲ ಶ್ರೋತೃ ಬಾಂಧವರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ನಾನು ಡಾಕ್ಟರ್ ನಾಗಪದ್ಮ, ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಮಾಲೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ನಿಮ್ಮ ಜೊತೆ ಜಾಗತಿಕ ಯೋಗ ದಿನಾಚರಣೆಯ ಮಹತ್ವ ಮತ್ತು ದೈನಂದಿನ ಜೀವನದಲ್ಲಿ ಯೋಗದ ಅಗತ್ಯತೆ ಏನಿದೆ ಅನ್ನೋದ್ರ ಬಗ್ಗೆ ಕುರಿತು ಮಾತನಾಡೋದಕ್ಕೆ ಈ ಸಂತೋಷವಾಗ್ತಾ ಇದೆ.
0: ನಮಗೂ ತುಂಬ ಸಂತೋಷ ಆಗ್ತಾ ಇದೆ ಮೇಡಮ್. ಮೊದಲಿಗೆ ವಿಶ್ವ ಯೋಗ ದಿನವನ್ನು ಯಾವಾಗ ಮತ್ತೆ ಏಕೆ ಆಚರಿಸಲಾಗುತ್ತಿದೆ ಮೇಡಮ್?
1: ಈಗಾಗಲೇ ನಿಮಗೆ ಸುಮಾರು ಇದು 12ನೇ ಆವೃತ್ತಿಯ ವಿಶ್ವ ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಈ ವರ್ಷ ಜೂನ್ 21ನೇ ತಾರೀಕು. ಇದು ಮೊಟ್ಟ ಮೊದಲನೇ ಬಾರಿಗೆ 2014ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಪ್ರಸ್ತಾವನೆ ಸಲ್ಲಿಸಿ ಅದಕ್ಕೆ ಹಲವಾರು ದೇಶಗಳು ಮಾನ್ಯತೆ ಕೊಟ್ಟ ನಂತರ ಪ್ರತಿ ವರ್ಷ ಜೂನ್ 21ನೇ ತಾರೀಕು ನಾವು ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಜೂನ್ 21 ಪ್ರಕೃತಿಯಲ್ಲಿ ಬಹಳ ಮಹತ್ವವಾದ ಪಡೆದಂತಹ ದಿನ. ಅವತ್ತು ಅತ್ಯಂತ ದೀರ್ಘ ದಿನ ಆಗಿರುತ್ತೆ. ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘ ದಿನವಾಗಿರೋದ್ರಿಂದ ಈ ದಿನನ ನಾವು ಯೋಗ ದಿನವನ್ನು ಆಚರಿಸೋದಕ್ಕೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸೋದಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗಿ. ಏನು ಅಂತಂದ್ರೆ, ಪ್ರತಿಯೊಬ್ಬ ಮಾನವನಲ್ಲಿಯೂ ಕೂಡ ಅವನು ದೀರ್ಘಾಯುಷ್ಯವನ್ನು ಹೊಂದಬೇಕು, ಆರೋಗ್ಯವನ್ನ ಹೊಂದಬೇಕು, ಅದು ಮೊದಲನೇ ಧ್ಯೇಯ ಆಗಿರುತ್ತೆ. ಆ ದೀರ್ಘಾಯುಷ್ಯವನ್ನ ಹೊಂದಬೇಕಾದ್ರೆ ಆರೋಗ್ಯವಂತವಾಗಿರ್ಬೇಕು ಅಂತಂದ್ರೆ ಪ್ರಕೃತಿಯಲ್ಲಿ ಒಂದು ಸಮತೋಲನವನ್ನ ಕಾಯ್ಕೊಡ್ಬೇಕು, ಅದು ಯೋಗದಿಂದ ಸಾಧ್ಯ. ಸೊ ಹಾಗಾಗಿ ದೀರ್ಘಾಯುಷ್ಯವನ್ನ ಪಡೆಯಲಿಕ್ಕೆ ನಾವು ಯೋಗವನ್ನ ಬಯಸೋದ್ರಿಂದ ದೀರ್ಘವಾದ ದಿನವನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅವತ್ತನ್ನ ಸಾಂಕೇತಿಕವಾಗಿ ನಾವು ಅವತ್ತನ್ನ ಆಚರಿಸ್ತಾ ಇದ್ದೀವಿ. ಜಗತ್ತಿನಾದ್ಯಂತ ಯೋಗದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಏನ್ ಪ್ರಯೋಜನಗಳಿದೆ ಅನ್ನೋದನ್ನ ವ್ಯಾಪಕವಾಗಿ ಅರಿವು ಮೂಡಿಸಲು ಈ ದಿನವನ್ನ ಆಚರಿಸಲಾಗ್ತದೆ.
0: ಹಾಗೆ ಈ ವರ್ಷದ ವಿಶ್ವ ಯೋಗ ದಿನದ ವಿಶೇಷತೆಯನ್ನ ತಿಳಿಸ್ಕೊಡ್ತೀರಾ ಮೇಡಮ್?
1: ಹಾ, ಈಗಾಗಲೇ ಹೇಳಿದಂಗೆ ನಾನು ಇದು 12ನೇ ಆವೃತ್ತಿಯ ಯೋಗ ದಿನ. ಪ್ರತಿ ವರ್ಷವೂ ನಾವು ಒಂದೊಂದು ಧ್ಯೇಯ ವಾಕ್ಯಗಳನ್ನ ಹಾಕೊಂಡು ಆ ಧ್ಯೇಯ ವಾಕ್ಯದ ಅನುಸಾರವಾಗಿ ಜನರಿಗೆ ಅರಿವು ಮೂಡಿಸಲು ಪ್ರಯತ್ನ ಪಡ್ತಾ ಇದ್ದೀವಿ. ಈ ವರ್ಷದ ಧ್ಯೇಯ ವಾಕ್ಯ ಅಂದ್ರೆ ಥೀಮ್ ಆಫ್ ದ ಯೋಗ ಡೇ ಏನು ಅಂತಂದ್ರೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ ಆಗಿದೆ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಮಾನವನ ಆಯಸ್ಸು ಕೇವಲ 60 ವರ್ಷ 65 ವರ್ಷ ಇತ್ತು. ಬಟ್ ಈಗ ಆಯಸ್ಸು ಉತ್ತಮಗೊಂಡಿದೆ, ನಮ್ಮ ಆರೋಗ್ಯ ಸುಧಾರಣೆಗಳಿಂದಾಗಿ ಉತ್ತಮಗೊಂಡಿದೆ. ಆದರೆ ಅದು ಆರೋಗ್ಯವಂತವಾಗಿಲ್ಲ, ಅದರಲ್ಲಿ ಕಾಯಿಲೆಗಳಿಂದ ನರಳುತ್ತಾ ಇರುವಂತಹ ಸಂದರ್ಭಗಳು ಬಂದಿದೆ. ಸೊ ನಾವು ಎಷ್ಟು ವರ್ಷ ಜೀವಿಸ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ಅದನ್ನ ಆರೋಗ್ಯವಂತವಾಗಿ ನಾವು ಜೀವಿಸೋದು ಅವಶ್ಯಕತೆ ಆಗಿದೆ. ಈಗ ಮಾನವನ ಸರಾಸರಿ ಆಯಸ್ಸು 72ರಿಂದ 75ರ ತನಕ ಬಂದಿದೆ. ಬಟ್ ಅದರಲ್ಲಿ ಆರೋಗ್ಯವಂತವಾಗಿರೋರು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ. ಸೊ ಆ ದೃಷ್ಟಿ ಇಟ್ಕೊಂಡು ನಾವು ಆರೋಗ್ಯವಂತ ವೃದ್ಧಾಪ್ಯವನ್ನು ಅನುಭವಿಸಬೇಕು. ಆ ಇಳಿ ವಯಸ್ಸಲ್ಲಿ ಕೂಡ ಮನುಷ್ಯ ಸ್ವಾವಲಂಬಿಯಾಗಿರಬೇಕು, ಚಟುವಟಿಕೆಯಿಂದ ಇರಬೇಕು, ಮಾನಸಿಕವಾಗಿ ಸದೃಢವಾಗಿರಬೇಕು. ಹಾಗಾಗಿ ಈ ಹೇಗೆ ಯೋಗ ಹೇಗೆ ಸಹಕಾರಿಯಾಗುತ್ತೆ, ಅದನ್ನು ನಾವು ಹೇಗೆ ರೆಡಿ ಮಾಡ್ಕೋಬೇಕು ನಮ್ಮ ದೇಹವನ್ನ ವೃದ್ಧಾಪ್ಯವನ್ನ ಫೇಸ್ ಮಾಡೋದಿಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದು ಈ ವರ್ಷದ ಧ್ಯೇಯವಾಕ್ಯದ ಉದ್ದೇಶ ಆಗಿದೆ. ಈ ವರ್ಷದ ಪ್ರಮುಖ ರಾಷ್ಟ್ರೀಯ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಾರೆ.
0: ಹಾಗೆ ಮೇಡಮ್, ಈಗ ಯೋಗ ಎಂದರೇನು ಮೇಡಮ್? ಈ ಇಂದಿನ ಜೀವನದಲ್ಲಿ ಯೋಗದ ಮಹತ್ವ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಯೋಗ ಅಂತಂದ್ರೆ ಇದು ಒಂದು ಸಂಸ್ಕೃತ ಪದ. ಇದು ಯುಜ್ ಎಂಬ ಧಾತುವಿನಿಂದ ಆಗಿದೆ. ಯುಜ್ ಅಂತಂದ್ರೆ ಕೂಡುವುದು, ಒಕ್ಕೂಟ ಅಂತ ಹೇಳಿ ಅರ್ಥ. ಇದು ಯಾವುದನ್ನ ಕೂಡಿಸೋದು? ಮನುಷ್ಯನಲ್ಲಿ ದೇಹ, ಮನಸ್ಸು, ಆತ್ಮ ಇವುಗಳನ್ನ ಒಂದುಗೂಡಿಸೋದು ಅಂತ ಅರ್ಥ. ಸೊ ಇವುಗಳನ್ನು ಒಂದುಗೂಡಿಸೋದ್ರಿಂದ ಈ ಒತ್ತಡದ ಜೀವನವನ್ನ, ಯಾಂತ್ರಿಕ ಜಡ ಜೀವನವನ್ನ ನಮ್ಮ ಯೋಗ ತುಂಬಾ ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಈ ಯೋಗ ಅಂತಂದ್ರೆ ಕೇವಲ ಇದು ಆಸನಗಳಲ್ಲ, ಮನಸ್ಸು ಆತ್ಮಗಳನ್ನ ಸಮ್ಮೇಳನಗೊಳಿಸುವಂತದ್ದಾಗಿದೆ. ಕೇವಲ ದೈಹಿಕ ವ್ಯಾಯಾಮವಲ್ಲ, ಉಸಿರಾಟ ಮನಸ್ಸಿನ ಕೇಂದ್ರೀಕೃತವಾಗಿರುವಂತದ್ದಾಗಿದೆ. ಹಾಗಾಗಿ ಇವುಗಳ ಎಲ್ಲವುದನ್ನು ಸಮತೋಲನ ಮಾಡುವುದೇ ಯೋಗದ ಮೂಲ ಉದ್ದೇಶ. ಚೇಂಜ್ ಮಾಡ್ಬೇಕಾ?
0: ಬೇಡ ಬಿಡಿ, ಸಾಕು ಸಾಕು,
1: ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ,
0: ಬೇಡ
1: ತೊಂದರೆ
0: ಬೇಡ,
1: ಇಲ್ಲ.
0: ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್, ಸಾಕು. ಓಕೆ ಮೇಡಮ್. ಹಾಗೆ ಯೋಗ ಅಭ್ಯಾಸದಿಂದ ದೈಹಿಕ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನಗಳು ಸಿಗುತ್ತೆ ಮೇಡಮ್?
1: ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯೋಗ ಅಂತಂದ್ರೆ ಯೋಗಾಭ್ಯಾಸ. ಯೋಗಾಭ್ಯಾಸದಲ್ಲಿ ನಾವೀಗ ಮೇನ್ ಮಾಡ್ತಾ ಇರೋದು ಜನರಲ್ಲಿ ಪ್ರಚಲಿತವಿರೋದು ಎಂದ್ರು ಆಸನಗಳು. ಈ ಆಸನಗಳು ದೈಹಿಕ ಆರೋಗ್ಯವನ್ನ ಕಾಪಾಡೋದಕ್ಕೆ ತುಂಬಾ ಸಹಕಾರಿಯಾಗಿದೆ. ಈ ದೈಹಿಕ

0: ಯಾವ್ದಾದ್ರು ಕಾಯಿಲೆಗಳನ್ನ ನಾವು ಅವಾಯ್ಡ್ ಕೂಡ ಮಾಡ್ಬೋದು, ತಡೆಗಟ್ಟಬಹುದು ಕೂಡ ಆಗಿದೆ. ಇದರ ಜೊತೆ ನಾವು ಸಾಮಾನ್ಯವಾಗಿ ಜನರಲ್ಲಿ ಕಾಣುವಂತಹ ಬೆನ್ನು ಮೂಳೆ ಆರೋಗ್ಯ ಇರಬಹುದು, ಕೀಲು ನೋವುಗಳಿರಬಹುದು, ಸಾಮಾನ್ಯವಾದ ಜೀವನ ಶೈಲಿ ಕಾಯಿಲೆಗಳಾದಂತಹ ರಕ್ತದೊತ್ತಡ, ಮಧುಮೇಹ, ಸ್ಥೂಲಕಾಯ ಇಂತಹ ಹಲವಾರು ಕಾಯಿಲೆಗಳನ್ನು ಕೂಡ ನಾವು ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ತಡೆಗಟ್ಟಬಹುದಾಗಿದೆ. ಸೊ ಇದೆಲ್ಲ ದೈಹಿಕ ಕಾಯಿಲೆಗಳಲ್ಲೂ ಕೂಡ ಯೋಗ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ.
1: ಹಾಗೆ ಈ ಯೋಗವು ಮಾನಸಿಕ ಆರೋಗ್ಯವನ್ನು ಕೂಡ ಹೇಗೆ ಸುಧಾರಿಸುತ್ತೆ ಮೇಡಮ್?
0: ನಾನು ಹೇಳ್ದಂಗೆ ಈಗ ಜನರಲ್ಲಿ ಯೋಗ ಅಂದ್ರೆ ಆಸನಕ್ಕೆ ಮಾತ್ರ ಮಹತ್ವ ಇದೆ. ಯೋಗ ಕೇವಲ ಆಸನದಿಂದ ಅಲ್ಲ, 8 ಅಂಗಗಳನ್ನ ಹೊಂದಿದೆ. ಸೊ ಇವುಗಳು ಯಾವ್ಯಾವ ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಈ 8 ಅಂಗಗಳನ್ನು ಸೇರಿ ಕೂಡ ನಾವು ಯೋಗ ಅನ್ನಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಯಮ, ನಿಯಮ ಇವುಗಳು ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತೀವಲ್ಲ ನಾವು ಸಾಮಾನ್ಯ, ಅಂತದನ್ನ ತಿಳುವಳಿಕೆ ಕೊಡ್ತಾ ಇದೆ. ಆಸನ ಪ್ರಾಣಾಯಾಮಗಳು ನಮ್ಮ ದೈಹಿಕ ಮತ್ತು ಉಸಿರಾಟದ ಪ್ರಕ್ರಿಯೆಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದೆ. ಈ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳು ಇವುಗಳೆಲ್ಲ ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ, ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ. ಸೊ ಯೋಗದಲ್ಲಿ ಪ್ರಾಣಾಯಾಮ ಧ್ಯಾನ ಏನ್ ಹೇಳ್ತೇವಲ್ಲ ಅದು ಮಾಡೋದ್ರಿಂದ ಮೆದುಳಿಗೆ ಹೆಚ್ಚಿನ ಆಮ್ಲಜನಕನ ಪೂರೈಸುತ್ತೆ, ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಮಾನಸಿಕ ಒತ್ತಡಕ್ಕೆ ಕಾರಣವಾದಂತಹ ಹಾರ್ಮೋನ್ಗಳಾದಂತಹ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ. ಸೊ ಹಾಗಾಗಿ ಮಾನಸಿಕ ಆರೋಗ್ಯವನ್ನ ಕೂಡ ಇದು ತುಂಬಾ ಕಂಟ್ರೋಲ್ ಮಾಡುತ್ತೆ, ಯಾವಾಗ್ಲೂ ಒಳ್ಳೆ ಶಾಂತವಾಗಿ ಕಾಪಾಡುತ್ತೆ, ಆಂತರಿಕ ಶಾಂತಿಯನ್ನ ಕಾಪಾಡುತ್ತೆ. ಇದೇ ತರಹ ಮಾನಸಿಕ ಕಾಯಿಲೆಗಳಾದಂತಹ ಆಂಗ್ಸೈಟಿ, ಖಿನ್ನತೆ ಇವುಗಳಿಂದ ಕೂಡ ವಿಮುಕ್ತಿಯನ್ನ ಪಡೆಯಬಹುದಾಗಿರುತ್ತೆ. ಯೋಗವನ್ನ ಹಲವಾರು ಧಾರಣ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನ ನಾವು ಅನುಸರಿಸೋದ್ರಿಂದ ಏಕಾಗ್ರತೆ ಮತ್ತು ಖಿನ್ನತೆಯಿಂದ ನಾವು ದೂರವಿರಬಹುದು. ಈ ಧಾರಣ, ಧ್ಯಾನ, ಸಮಾಧಿಗಳನ್ನ ಮಾಡೋದ್ರಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತದೆ, ಏಕಾಗ್ರತೆಯನ್ನ ಕೂಡ ಅವರ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸಹಕಾರಿಯಾಗಿದೆ. ಮತ್ತು ನಿಯಮಿತ ಯೋಗಾಭ್ಯಾಸ ಮಾಡೋದ್ರಿಂದ ಹಾರ್ಮೋನ್ಗಳು ಸಮತೋಲನ ಏರ್ಪಟ್ಟು ನೆಮ್ಮದಿಯ ನಿದ್ದೆಗೆ ಇದು ಕಾರಣ ಆಗುತ್ತೆ. ನೆಮ್ಮದಿಯ ನಿದ್ದೆ ಮಾನಸಿಕ ಆರೋಗ್ಯಕ್ಕೆ ಉತ್ತಮ ಫಲಕಾರಿಯಾಗಿರುತ್ತದೆ. ಹಾಗಾಗಿ ಮಾನಸಿಕ ಆರೋಗ್ಯದಲ್ಲಿ ಯೋಗ ಬಹಳವಾದ ಆಳವಾದ ಉಪಯೋಗವನ್ನು ಉಂಟು ಮಾಡುತ್ತದೆ.
1: ಮೇಡಮ್, ಇದು ಪ್ರತಿದಿನ ಎಷ್ಟು ಸಮಯ ಯೋಗಾಭ್ಯಾಸ ಮಾಡುವುದು ಸೂಕ್ತ ಮೇಡಮ್?
0: ಹೌದು, ಪ್ರತಿದಿನ ಉತ್ತಮ ಆರೋಗ್ಯಕ್ಕೆ ನಾವು ಯೋಗ ಮಾಡಬೇಕು. ಕೇವಲ 30 ರಿಂದ 45 ನಿಮಿಷಗಳು ಕೂಡ ಯೋಗ ಕೂಡ ನಮಗೆ ಒಳ್ಳೆ ದೀರ್ಘಾಯುಷ್ಯವನ್ನು ಕೊಡುವಂಥದ್ದು, ಅತ್ಯುತ್ತಮ ಪ್ರಯೋಜನಕಾರಿಯಾಗಿ ಅನುಭವಿಸ್ಬೋದು ಯೋಗದ ಪ್ರಯೋಜನವನ್ನು. ಸೊ ನೀವು 30 ರಿಂದ 45 ನಿಮಿಷ ಮಾಡೋದ್ರಲ್ಲಿ ತುಂಬಾ ಸಮಯದ ಅಭಾವವಿದ್ದ ಸಂದರ್ಭದಲ್ಲಿ ಕೇವಲ 20 ನಿಮಿಷವೂ ಸಾಕಾಗತ್ತೆ. ಅವುಗಳನ್ನ ಕೆಲವು ಆಸನಗಳ ಇರಬಹುದು ಮಾಡೋದ್ರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಆದಷ್ಟು ನಾವು ಮುಂಜಾನೆ ಬೆಳಗಿನ ಹೊತ್ತಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮಾಡೋದು ಅತ್ಯಂತ ಪ್ರಶಸ್ತವಾಗಿರುತ್ತೆ.
1: ಹಾಗೆ ಆರಂಭದಲ್ಲಿ ಯಾವ ಸರಳ ಯೋಗಾಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬಹುದು?
0: ಹೌದು, ಏನು ಅಂತಂದ್ರೆ ಯಾವಾಗ ಯೋಗಾಭ್ಯಾಸ ಮಾಡಬೇಕು ಅನ್ನೋದು ಬಂದಾಗ ಜನರಲ್ಲಿ ಮನಸ್ಸಿನಲ್ಲಿ ಬರೋದು ಕಠಿಣ ಆಸನಗಳು, ಅವುಗಳ ಪ್ರಯೋಜನಗಳು ಮಾತ್ರ ಆಗುತ್ತೆ. ಕೇವಲ ಕಠಿಣ ಆಸನಗಳು ಮಾತ್ರವಲ್ಲದೆ ಸರಳವಾದ ಯೋಗಾಸನಗಳಾದಂತಹ ತಾಡಾಸನ ಇರಬಹುದು, ವೃಕ್ಷಾಸನ ಇರಬಹುದು, ವಜ್ರಾಸನ ಇರಬಹುದು, ಮಾರ್ಜಾರಾಸನ ಇರಬಹುದು, ಇವುಗಳು ನಮ್ಮ ದೇಹವನ್ನ ಒಂದು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಬಹಳ ಸಹಕಾರಿಯಾಗಿದೆ. ಹಾಗಾಗಿ ಇವುಗಳನ್ನ ಮಾಡಿದರೂ ಕೂಡ ದಿನನಿತ್ಯ ನಾವು ಇಷ್ಟು ಮಟ್ಟಿಗೆ ಸುಲಭವಾದ ಈಸಿಯಾಗಿ ಮಾಡುವಂತಹ ಆಸನಗಳನ್ನ ಮಾಡಿದರೂ ಕೂಡ ನಾವು ಹೆಚ್ಚಿನ ಪ್ರಯೋಜನ ಪಡ್ಕೋಬಹುದು. ಇದಲ್ಲದೆ ನಾವು ಸಾಮಾನ್ಯವಾಗಿ ಡೈಲಿ ಪ್ರತಿನಿತ್ಯ ನಾವು ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಇದು ಕೂಡ ಹೆಚ್ಚಿನ ಪ್ರಯೋಜನಕಾರಿಯಾಗಿದೆ. ಇದನ್ನು ಯಾವ ವಯಸ್ಸು

0: ಮುಂಚಿನವರಾದ್ರೂ ಮಾಡಬಹುದು, ಒಂದು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು, ಬೆಳಗ್ಗೆ ಅಥವಾ ಸಂಜೆ. ಆದಷ್ಟು ಪ್ರಶಸ್ತ್ಯ ಬೆಳಗ್ಗೆ ಹೊತ್ತಾದ್ರೂ ಕೂಡ ಸಂಜೆ ಹೊತ್ತು ಕೂಡ ಮಾಡಬಹುದು. ಇದರ ಜೊತೆಗೆ ಪ್ರಾಣಾಯಾಮ, ದೀರ್ಘ ಉಸಿರಾಟಗಳನ್ನ ತಗೊಳ್ಳೋದ್ರಿಂದ ದೇಹದಲ್ಲಿರುವ ಕಲ್ಮಶಗಳನ್ನೆಲ್ಲ ತೆಗೆದು ಹಾಕುತ್ತೆ. ನಾಡಿಶೋಧನ ಪ್ರಾಣಾಯಾಮಗಳು, ಅನುಲೋಮ ವಿಲೋಮ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಇವುಗಳೆಲ್ಲ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡುವಂಥದ್ದಾಗಿದೆ. ಆದರೆ ಒಂದು ಹೆಚ್ಚು ಗಮನದಲ್ಲಿಟ್ಕೊಳ್ಬೇಕು ಅಂದ್ರೆ, ಆರಂಭಿಕರು ಇದನ್ನ ಪ್ರಾರಂಭ ಮಾಡೋದಕ್ಕೆ ಮೊದಲು ತಜ್ಞರ ಸೂಕ್ತ ಮಾರ್ಗದರ್ಶನ ಪಡೆದು ಕಲಿತು ಆಮೇಲೆ ನಿತ್ಯ ಅಭ್ಯಾಸ
1: ಅಭ್ಯಾಸ
0: ಮಾಡೋದು
1: ಮಾಡಿ.
0: ತುಂಬಾ ಸೂಕ್ತ.
1: ಸಂತೋಷ ಮೇಡಮ್. ಹಾಗೆ ಈಗ ವಿದ್ಯಾರ್ಥಿಗಳು ಮತ್ತೆ ಮಹಿಳೆಯರು ಮತ್ತು ಹಿರಿಯ ನಾಗರಿಕರಿಗೆ ಯೋಗ ಹೇಗೆ ಉಪಯುಕ್ತವಾಗುತ್ತೆ ಮೇಡಮ್?
0: ಯೋಗ ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ವಯಸ್ಸಿಗೆ ಸೀಮಿತವಾಗಿಲ್ಲ. ಇದನ್ನ ಪ್ರತಿ ಒಬ್ಬರೂ ಕೂಡ ಅವರ ಅನುಕೂಲಗಳಿಗೆ ಲಾಭಗಳನ್ನು ಪಡೆಯುವಂತದ್ದಾಗಿರುತ್ತೆ. ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಅಂತಂದ್ರೆ, ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ, ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತ ಏಕಾಗ್ರತೆ, ಗ್ರಹಿಕಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು. ಇದರ ಜೊತೆಗೆ ಎಷ್ಟು ಮಕ್ಕಳಲ್ಲಿ ನಾವು ಕಾಣಬಹುದಾದಂತಹದು, ಎಲ್ಲ ಓದಿರ್ತಾರೆ, ಪರೀಕ್ಷಾ ಭಯದಿಂದ ಅವರು ಹೆಚ್ಚಿನ ಅಂಕಗಳನ್ನ ಅಥವಾ ತುಂಬಾ ಚೆನ್ನಾಗಿ ಅವ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಕ್ಕಾಗಲ್ಲ, ಅದು ಪರೀಕ್ಷಾ ಭಯ. ಅಂತ ಪರೀಕ್ಷಾ ಭಯಗಳನ್ನು ಕೂಡ ಈ ಯೋಗ ದಿನನಿತ್ಯವಾಗಿ ಪ್ರಾಣಾಯಾಮಗಳನ್ನ, ಧ್ಯಾನಗಳನ್ನ ಅನುಸರಿಸೋದ್ರಿಂದ ಇವುಗಳನ್ನೆಲ್ಲ ಮೆಟ್ಟಿ ನಾವು ಮೇಲ್ ಬರ್ಬೋದಾಗಿತ್ತು ವಿದ್ಯಾರ್ಥಿಗಳಲ್ಲಿ. ಅದೇ ತರಹ ಮಹಿಳೆಯರಲ್ಲಿ ಅವರು ಮುಟ್ಟಿನ ತೊಂದರೆಗಳಿರಬಹುದು, ಹಾರ್ಮೋನ್ಗಳ ಏರುಪೇರಿನಿಂದ ಅವರ ಮಾನಸಿಕ ಒತ್ತಡಗಳಿರ್ಬೋದು, ದೈಹಿಕ ಸುಸ್ತುಗಳನ್ನ ಅನುಭವಿಸ್ತಾ ಇರ್ತಾರೆ, ಕೆಲವು ಬಾರಿ ಭಾವನಾತ್ಮಕ ಸ್ಥಿರತೆ ಇರಲ್ಲ, ಸಂಸಾರ, ಅವ್ರ ಕೆಲಸಗಳ ಒತ್ತಡ, ಇವುಗಳನ್ನೆಲ್ಲ ಒಂದು ಸಮತೋಲನ ಮಾಡಬೇಕಾದ್ರೆ ಅವರಿಗೆ ಮಾನಸಿಕ ಸ್ಥಿರತೆ ಅವಶ್ಯಕತೆ ಆಗಿರುತ್ತೆ. ಅವುಗಳನ್ನೆಲ್ಲ ನಾವು ಪಡೆಯಲು ನಮಗೆ ಯೋಗ ಪ್ರಾಣಾಯಾಮಗಳು ಬಹಳ ಸಹಕಾರಿಯಾಗಿದೆ. ಇವತ್ತಿನ ಧ್ಯೇಯವಾಕ್ಯದಂತೆ ಹಿರಿಯ ನಾಗರಿಕರಿಗೂ ಕೂಡ ಇದು ಯೋಗ ಬಹಳ ಪ್ರಯೋಜನಕಾರಿಯಾಗಿದೆ. ಸಾಮಾನ್ಯವಾಗಿ ನಾವು ಹಿರಿಯ ವೃದ್ಧಾಪ್ಯದಲ್ಲಿ ಕಾಣುವಂತಹ ಕೀಲಿಗಳ ನೋವುಗಳಿರ್ಬೋದು, ಬೆನ್ನು ನೋವು, ದೇಹದ ಸಮತೋಲನ ಕಾಪಾಡೋದಕ್ಕೆ ಅವ್ರಿಗೆ ಆಗಲ್ದಲೇ ಇರುವಂತಹ ಸಂದರ್ಭಗಳಲ್ಲಿ, ಮತ್ತು ವಯೋಸಹಜ ಕಾಯಿಲೆಗಳಾದಂತಹ ಮರೆಗುಳಿತನ, ಇಂಥವುಗಳನ್ನೆಲ್ಲ ನಾವು ನಿವಾರಿಸ್ಕೊಳ್ಬೇಕು ಅಥವಾ ಇವುಗಳನ್ನ ತಡೆಗಟ್ಟಬೇಕು ಅಂತಂದ್ರೆ ಯೋಗ ಅಭ್ಯಾಸವನ್ನು
1: ಮಾಡಬೇಕು.
0: ದಿನನಿತ್ಯ ಮಾಡಬೇಕು.
1: ಓಕೆ ಮೇಡಮ್.
0: ಆದರೆ ವೃದ್ಧಾಪ್ಯದಲ್ಲಿ ಬರುವಂತಹ ಕಾಯಿಲೆಗಳಿಗೆ ನಾವು ವೃದ್ಧಾಪ್ಯದಲ್ಲಿ ಯೋಗ ಮಾಡುವುದು ಅಷ್ಟು ಸಹಕಾರಿಯಲ್ಲ. ನಾವು ವೃದ್ಧಾಪ್ಯದಲ್ಲಿ ಬರುವಂತಹ ಕಾಯಿಲೆಗಳನ್ನ ತಡೆಗಟ್ಟಬೇಕು, ಅವುಗಳಿಂದ ಮುಕ್ತಿ ಪಡಿಬೇಕು ಅಂದ್ರೆ ನಾವು ಮಧ್ಯವಯಸ್ಕನಿಂದನೇ ನಮ್ಮ ಯೋಗಾಭ್ಯಾಸವನ್ನು ನಮ್ಮ ದಿನನಿತ್ಯ ದಿನಚರಿಯಲ್ಲಿ ಅಳವಡಿಸ್ಕೊಳ್ತಾ ಬಂದ್ರೆ ನಾವು ಇಷ್ಟೊಂದು ವೃದ್ಧಾಪ್ಯದಲ್ಲಿ ಬರುವಂತಹ ಕಾಯಿಲೆಗಳಿರಬಹುದು, ಮತ್ತೊಂದು ಮಗದೊಂದು ತೊಂದರೆಗಳನ್ನ ಇರಬಹುದು, ಅವುಗಳಿಂದ ನಾವು ದೂರನು ಇರಬಹುದು, ಅದನ್ನ ಬೇಗ ನಾವು ನಿವಾರಣೆ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ.
1: ಹಾಗೆ ಯೋಗದ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಆಯುಷ್ ಇಲಾಖೆ ಯಾವ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಮೇಡಮ್ ಈಗ?
0: ಭಾರತ ಸರ್ಕಾರ ಆಯುಷ್ ಇಲಾಖೆ ಯೋಗನ ಜನಸಾಮಾನ್ಯರಿಗೆ ಅವರ ಮನೆ ಬಾಗಿಲಿಗೆ ತನಕ ತಲುಪಿಸಲು ಯೋಗ 365 ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಇದರ ಅಡಿಯಲ್ಲಿ ಉಚಿತ ಆನ್ಲೈನ್ ತರಬೇತಿ ಹಾಗೂ ಯೋಗ ಮಿತ್ರ ಪ್ರಮಾಣ ಪತ್ರಗಳನ್ನ ನೀಡಲಾಗ್ತಾ ಇದೆ. ಮತ್ತೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಯೋಗವು ಕೂಡ ಡಿಜಿಟಲೀಕರಣಗೊಂಡಿದೆ. ಜನಸಾಮರಿಗೆ ಅದು ರೀಚ್ ಆಗೋದಕ್ಕೆ ಅನುಕೂಲ ಆಗೋ ತರದಲ್ಲಿ ಎಂ ಯೋಗ, ವೈ ಬ್ರೇಕ್ ಯೋಗ ಎನ್ನುವ ಆಪ್ಗಳನ್ನ ಬಿಡುಗಡೆ ಮಾಡಿದೆ. ಇವತ್ತು ಸಮಸ್ತ ನಾಗರಿಕರಲ್ಲೂ ಕೂಡ ಮೊಬೈಲ್ ಇದೆ. ಸೊ ಅವರು ಈ ಆಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ದಿನನಿತ್ಯ ಯೋಗಗಳಿಗೆ ಅಭ್ಯಾಸ ಮಾಡಬಹುದು. ಮತ್ತು ಕೆಲಸದ ಒತ್ತಡದಿಂದ ಯಾರು ಯೋಗ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೋ ಅಂಥವ್ರಿಗಾಗಿ ವೈ ಬ್ರೇಕ್ ಅನ್ನೋ ಆಪ್ ಇದೆ. ಇದು ಅವರ ಬಿಡುವಿನ ಸಮಯದಲ್ಲಿ ಕೆಲಸದ ಒತ್ತಡ ಮಧ್ಯದಲ್ಲಿ ಅವರು ಒಂದು ರಿಲ್ಯಾಕ್ಸೇಷನ್ ತಗೊಳ್ಬಹುದು, ಯೋಗವನ್ನ ಮಾಡಿ ಅವರು ಹೆಚ್ಚಿನ ಕಾರ್ಯಕ್ಷಮತೆಯನ್ನು ತೋರಬಹುದು ಅನ್ನೋ ದೃಷ್ಟಿಯಿಂದ ಅವರು ಕಾರ್ಯಸ್ಥಳದಲ್ಲೇ ಯಾವಾಗ ಅವರು ಈವನ್ ಅಲ್ಲಿ ಚೇರ್ ಅಲ್ಲಿ ಕೂತ್ಕೊಂಡಾಗ್ಲೂ ಕೂಡ ಯಾವ್ಯಾವ ಆಸನಗಳನ್ನ ಮಾಡಬಹುದು, ಹೇಗೆ ಪ್ರಾಣಾಯಾಮ ಮಾಡಬಹುದು ಅನ್ನೋದನ್ನ ಈ ವೈಬ್ರೇಕ್ ಆಪ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಕಾಣಬಹುದಾಗಿರುತ್ತೆ. ಇದನ್ನ ನೋಡಿಕೊಂಡು ಪ್ರತಿಯೊಬ್ಬ ಸಾಮಾನ್ಯನು ಕೂಡ ಅದನ್ನ ಅನುಸರಿಸಿಕೊಂಡು ಯೋಗ ಮಾಡೋದ್ರಿಂದ ಹೆಚ್ಚು ಪ್ರಯೋಜನವನ್ನ ಪಡೆಯಬಹುದಾಗಿದೆ. ಮತ್ತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಜನರನ್ನ ಭಾಗವಹಿಸಲು ಪ್ರೇರೇಪಿಸಲು ಯೋಗ ಜಾಥಾಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸವನ್ನು ಯೋಗ ತರಬೇತುದಾರರಿಂದ ನೀಡಲಾಗ್ತಾ ಇದೆ. ಇವುಗಳನ್ನೆಲ್ಲ ಪೂರ್ವಭಾವಿ ಕಾರ್ಯಕ್ರಮವಾಗಿ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ.
1: ಈಗ ಮೇಡಮ್, ವಿಶ್ವ ಯೋಗ ದಿನದ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ ಮೇಡಮ್?
0: ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲೇ ಆಯುಷ್ ಇಲಾಖೆಯು ಜಿಲ್ಲಾಡಳಿತ, ಜಿಲ್ಲಾ ಆಯುಷ್, ಜಿಲ್ಲಾ ಪಂಚಾಯತ್ ಕೋಲಾರ ಮತ್ತು ಇತರ ಇಲಾಖೆಗಳ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಜೂನ್ 21ನೇ ತಾರೀಕು ಬೆಳಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಬೃಹತ್ ಸಾರ್ವಜನಿಕ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 6:30 ರಿಂದ 7:30 ತನಕ ಈ ಕಾರ್ಯಕ್ರಮಗಳು ಇರುತ್ತೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳು ಸಾಮೂಹಿಕ ಯೋಗ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮದ ಬಗ್ಗೆ, ಯೋಗದ ದಿನಾಚರಣೆಯ ಬಗ್ಗೆ ಅರಿವು ಮೂಡಿಸಲು ಜಿಲ್ಲಾ ಆಯುಷ್ ಇಲಾಖೆಯು ಯೋಗ ನಡಿಗೆ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಯೋಗ ನಡಿಗೆಯು ದಿನಾಂಕ 19ನೇ ತಾರೀಕು ಶುಕ್ರವಾರ SNR ಆಸ್ಪತ್ರೆ ಆವರಣದಿಂದ ಸಾಗಿ ಕೋಲಾರದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನಸಾಮಾನ್ಯರಿಗೆ ಈ ಯೋಗ ದಿನಾಚರಣೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಇದಲ್ಲದೆ ತಾಲೂಕಿನ ಎಲ್ಲಾ ವಸತಿ ಶಾಲಾ ಮಕ್ಕಳಿಗೆ ಯೋಗ ತರಬೇತಿಯನ್ನು ನೀಡಲಾಯಿತು. ಯೋಗ ತರಬೇತುದಾರರಿಂದ ಅವರುಗಳಿಗೆ ಯೋಗನ ಮಾರ್ಗದರ್ಶನವನ್ನು ಕೊಡಲಾಯಿತು.
1: ಈಗ ಯೋಗಾಭ್ಯಾಸ ಆರಂಭಿಸಲು ಬಯಸುವವರಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ನೀಡ್ತೀರಾ ಮೇಡಮ್?
0: ಯೋಗ ಆರಂಭಿಸಲು ಯಾವ ವಯಸ್ಸು ಅಥವಾ ದೈಹಿಕ ಸ್ಥಿತಿ ಯಾವುದು ಕೂಡ ಅಡ್ಡಿಯಾಗೋದಿಲ್ಲ. ಇಲ್ಲಿ ಅವ್ರ ಮನಸ್ಸು ಯಾವಾಗಲೂ ಕಠಿಣ ಆಸನಗಳತ್ರನೇ ಗಮನ ಕೊಡದೆ ಸರಳ ಆಸನಗಳಂತ ಸರಳ ಆಸನಗಳು, ಸರಳ ಉಸಿರಾಟ ಕ್ರಮಗಳು ಇವುಗಳನ್ನ ಅವರು ಅನುಭವಿಸಿದ್ರೆ, ಆರಂಭದಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಅದು ಕೂಡ ಹೆಚ್ಚು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಇದನ್ನ ದಿನನಿತ್ಯ ಕನ್ಸಿಸ್ಟೆಂಟ್ ಆಗಿ ಡೈಲಿ ನಿಖರವಾಗಿ ಮಾಡ್ತಾ ಬರೋದ್ರಿಂದ ಅವರು ಕಠಿಣ ಆಸನಗಳನ್ನು ಕೂಡ ಮುಂದೆ ಮಾಡಬಹುದಾಗಿರುತ್ತೆ. ಪ್ರಾರಂಭದಿಂದಲೇ ಕಠಿಣ ಆಸನಗಳನ್ನೇ ಮಾಡಬೇಕು ಅನ್ನೋ ಯಾವ ಒಂದು ಉದ್ದೇಶ ಇರೋದಿಲ್ಲ. ಅವುಗಳಿಂದ ಮಾತ್ರ ಪ್ರಯೋಜನ ಅನ್ನೋದು ತಪ್ಪು ಕಲ್ಪನೆ. ಸರಳ ಆಸನ, ಸರಳ ಉಸಿರಾಟ ಪ್ರಕ್ರಿಯೆ ಕೂಡ ಹೆಚ್ಚು ಲಾಭದಾಯಕವಾಗಿರುತ್ತೆ. ಹಾಗೂ ಹಾಗಾಗಿ ಅವರು ಆರಂಭದಲ್ಲಿ ಇದರ ಕಡೆಗೆ ಹೆಚ್ಚು ಮಹತ್ವವನ್ನು ಕೊಡೋದು ತುಂಬಾ ಇಂಪಾರ್ಟೆಂಟ್. ಒಂದೇ ಬಾರಿಗೆ ಅವರು 30ರಿಂದ 45 ನಿಮಿಷ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದು ದಿನ 15 ನಿಮಿಷ ಅದನ್ನ ದಿನನಿತ್ಯ ಅದರದ್ದು ಪ್ರಮಾಣವನ್ನ ಜಾಸ್ತಿ ಮಾಡಿಕೊಂಡು ಅದನ್ನ ಮೇಂಟೈನ್ ಮಾಡಿಕೊಂಡು ಅವರು ಅಭ್ಯಾಸ ಮಾಡೋದು ತುಂಬಾ ಒಳ್ಳೇದು. ಇದರ ಜೊತೆಗೆ ಯಾವ್ದಾದ್ರು ಗಂಭೀರ ಕಾಯಿಲೆಗಳಲ್ಲಿ ಅವ್ರು ನರಳ್ತಾ ಇದ್ದಂತ ಸಂದರ್ಭದಲ್ಲಿ ಸೂಕ್ತ ಯೋಗ ತಜ್ಞರು ಅಥವಾ ವೈದ್ಯರ ಸಲಹೆ ಪಡೆದು ಮುಂದೆ ಅವರು ಇದನ್ನ ಆರಂಭಿಸಬೇಕಾಗಿ ನನ್ನ ಪಟ್ಟು.
1: ಸಂತೋಷ ಮೇಡಮ್. ಹಾಗೆ ಕಡೆಯದಾಗಿ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಕೇಳುಗರಿಗೆ ನಿಮ್ಮ ಕಡೆಯಿಂದ ಯಾವ ಸಂದೇಶವನ್ನು ನೀಡ್ತೀರಾ ಮೇಡಮ್?
0: ಯೋಗ ಅನ್ನೋದು ಕೇವಲ ಒಂದಿನದ ಆಚರಣೆ ಆಗಬಾರದು. ಅದು ನಮ್ಮ ದೈನಂದಿನ ಜೀವನದ ಭಾಗವಾಗಬೇಕು. ನಮ್ಮ ದಿನಚರ್ಯೆಯ ಒಂದು ಭಾಗ ಆಗಬೇಕು. ಇವತ್ತಿನ ಧಾವಂತ ಯುಗದಲ್ಲಿ ನಮ್ಗೆ ಹಲವಾರು ಕಾಯಿಲೆಗಳು ನಮ್ಮ ಮೇಲೆ ಆವರಿಸ್ತಾ ಇದೆ. ಸೊ ಇವುಗಳನ್ನೆಲ್ಲ ಮೆಟ್ಟಿ ನಿಲ್ಲದಿಕ್ಕೆ ಯೋಗ ಒಂದೇ ದಾರಿ, ಯೋಗ ಒಂದೇ ದಾರಿ. ಇವುಗಳನ್ನ ನಾವು ಕೇವಲ ಅರ್ಧ ಗಂಟೆಯನ್ನ, ದಿನದ 24 ಗಂಟೆಗಳಲ್ಲಿ ಕೇವಲ ಅರ್ಧ ಗಂಟೆಯನ್ನಾದ್ರೂ ನಾವು ಯೋಗಕ್ಕಾಗಿ ಮೀಸಲಾಗಿಟ್ರೆ ಈ ವರ್ಷ ಧ್ಯೇಯದಂತೆ ನಮ್ಮ ಇಂದಿನ ಯೋಗಾಭ್ಯಾಸವು ನಾಳಿನ ಆರೋಗ್ಯಕರ ಹಾಗೂ ನೆಮ್ಮದಿ ವೃದ್ಧಾಪ್ಯಕ್ಕೆ ಬುನಾದಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ನಾವು ಈಗ ಈ ಕ್ಷಣದಿಂದ ನಮ್ಮ ಗುರಿ ಏನಾಗ್ಬೇಕು ಅಂದ್ರೆ ಯೋಗವನ್ನ ದಿನನಿತ್ಯ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾವು ಧ್ಯೇಯವಾಗಿಟ್ಕೊಳ್ಬೇಕು. ಎಲ್ಲರೂ ಅನುಸರಿಸ್ತೀರ ಅನ್ನೋ ಒಂದು ಆಶಯಗಳು ಬಂದೇ ಎಲ್ಲರಿಗೂ ವಿಶ್ವ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ಆರೋಗ್ಯವಾಗಿರಿ, ಯೋಗ ಮಾಡಿ, ಆನಂದವಾಗಿರಿ ಅನ್ನೋ ಸಂದೇಶವನ್ನ ನೀಡಲು ಬಯಸ್ತಾರೆ.
1: ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್. ಇದುವರೆಗೂ ಕೇಳಿದರಲ್ಲವೇ ಪ್ರೀತಿಯ ಕೇಳುಗರೆ, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕುರಿತು ತುಂಬ ತುಂಬ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ನಾಗಪದ್ಮ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಬಯಸೋಣ. ಧನ್ಯವಾದಗಳು ಮೇಡಮ್.
0: ವಂದನೆಗಳು.
1: ಮೇಡಮ್,
0: ಸರಿ ಬಂತಾ?
1: ಹಾಂ ನೋಡೋಣ, ಒಬ್ಜೆಕ್ಟ್ ಮಾಡಿಲ್ಲ ಇನ್ನು. ಹೋಗಿ
0: ಅಲ್ಲಲ್ಲ, ಇದು ಏನಾದ್ರು ಇದಾಗಿದ್ರೆ ಮತ್ತೆ ಏನಾದ್ರು ಒಂದೊಂದು ಮಧ್ಯೆ ಸೆಂಟೆನ್ಸ್ ಏನಾದ್ರು ಆಗಿದ್ರೆ ಹೇಳಿ, ನಾನು ಮಾಡ್ತೀನಿ. ನಾನು
1: ಮೇಡಮ್ ಟೈಮ್ ಇಲ್ಲ.

0: ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ಧನ್ಯವಾದಗಳು.
0: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಪ್ರೀತಿ ಕೇಳುಗರಿಗೆ ತಿಳಿಸ್ಕೊಡಬಹುದೇ?
1: ಖಂಡಿತ. ಮೊದಲನೇದಾಗಿ ಎಲ್ಲ ಶ್ರೋತೃ ಬಾಂಧವರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ನಾನು ಡಾಕ್ಟರ್ ನಾಗಪದ್ಮ, ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಮಾಲೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ನಿಮ್ಮ ಜೊತೆ ಜಾಗತಿಕ ಯೋಗ ದಿನಾಚರಣೆಯ ಮಹತ್ವ,

0: ಹೇಳಿ.
1: ಮಾಡೋಣ ಇರಿ ಮೇಡಮ್.
0: ಈಗ ಕೇಳ್ತಾ ಇದೆಯಾ?
1: ಈಗ ಕೇಳಿಸ್ತಾ ಇದೆ ಮೇಡಮ್ ಜೋರ. ಪ್ರೀತಿಯ ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮ